ಹಲೋ ನಮಸ್ತೆ ಆದಾಬ್. ಎಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹಲೋ ನಮಸ್ತೆ ಆದಾಬ್. ಐ ಆಮ್ ವೈಷ್ಣವಿ ನೀತಾ ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಹೈದರಾಬಾದ್ 101.9 ಎಫ್ ಎಮ್ ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಎಸ್, ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ದ್ಯಾಟ್ ಮಿಲಿಯನ್ಸ್ ಆಫ್ ಪೀಪಲ್ ಬಿಗಿನ್ ವಿತ್ ಮಾರ್ನಿಂಗ್, ಸಮಥಿಂಗ್ ದ್ಯಾಟ್ ಕ್ಯಾನ್ ಮೇಕ್ ಅ ಸ್ಲೀಪಿ ಮಾರ್ನಿಂಗ್ ಫೀಲ್ ಅ ಲಿಟಲ್ ಮೋರ್ ಅವೇಕ್, ಸಮಥಿಂಗ್ ದ್ಯಾಟ್ ಕ್ಯಾನ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಕಾನ್ವರ್ಸೇಷನ್ಸ್, ಮೀಟಿಂಗ್ಸ್, ಫ್ರೆಂಡ್ಶಿಪ್ಸ್ ಆ್ಯಂಡ್ ಈವನ್ ಆರ್ ಡೈಲಿ ರಿಚುವಲ್ಸ್. ಎಸ್, ಯು ಗೆಸ್ಟ್ ಇಟ್ ರೈಟ್, ಇಟ್ಸ್ ಕಾಫಿ. ಎಸ್, ಆರ್ ಪ್ರೀವಿಯಸ್ ಆರ್ಜೆ ಆರ್ಜೆ ಸ್ವಾತಿ ಸೆಡ್ ಅಬೌಟ್ ಕಾಫಿ, ನ್ಯಾಷನಲ್ ಕಾಫಿ ಡೇ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಅ ಲಿಟಲ್ ಬಿಟ್ ಅಬೌಟ್ ದ್ಯಾಟ್. ಸ್ಟೇ ಟ್ಯೂನ್ ಟು ಆಕಾಶವಾಣಿ ಹೈದರಾಬಾದ್ 101.9 ಎಫ್ ಎಮ್ ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆ್ಯಂಡ್ ದರ್ ಇಸ್ ಅ ಸೆಟ್ ದ ಕಂಟ್ರೋಲ್ಸ್ ಫಾರ್ ದ ಹಾರ್ಟ್ ಆಫ್ ದ ಸನ್. ಸ್ಟೇ ಟ್ಯೂನ್.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆ್ಯಂಡ್ ಮೇ ಸ್ಟಾರ್ಟ್ ಕರೀ ಥಿ ನ್ಯಾಷನಲ್ ಕಾಫಿ ಡೇ ಸೆ ಆಜ್ ಕಾ ದಿನ್ ಆರ್ ಆಜ್ ಕಿ ಹಮಾರಿ ಪ್ರೋಗ್ರಾಮ್ ಕಿ ಶುರುವಾತ್ ಏಕ್ ಕಾಫಿ ಕೆ ನಾಮ್ ಹೋ ಜಾಯ್. ಯಸ್, ಆಪ್ ಅಪ್ನೇ ಕಾಫಿ ಕಪ್ ಕೋ ಹಾಥ್ ಮೇ ರಖಕರ್ ಮೇರಾ ಇಂಟ್ರೆಸ್ಟಿಂಗ್ ಸಾ ಶೋ ಸುನಿಯೇಗಾ. ಕಾಫಿ ಫಾರ್ ಸಮ್ ಪೀಪಲ್ ಈಸ್ ಅ ಮಾರ್ನಿಂಗ್ ರೊಟೀನ್, ಫಾರ್ ಸಮ್ ಇಟ್ ಈಸ್ ಎನ್ ಈವ್ನಿಂಗ್ ಕಂಪ್ಯಾನಿಯನ್, ಫಾರ್ ಸಮ್ ಇಟ್ ಈಸ್ ಎ ಕಾನ್ವರ್ಸೇಷನ್ ಸ್ಟಾರ್ಟರ್, ಆರ್ ಕುಛ್ ಲೋಗೋ ಕೆ ಲಿಯೆ ತೋ ಕಾಫಿ ನಹೀ ಮಿಲಿ ತೋ ಮಾರ್ನಿಂಗ್ ಸ್ಟಾರ್ಟ್ ಹೀ ನಹೀ ಹೋತಿ ಹೈ. ಬಟ್ ಕಾಫಿ ಈಸ್ ಮಚ್ ಮೋರ್ ದ್ಯಾನ್ ಜಸ್ಟ್ ಅ ಬೇವರೇಜ್. ಬಿಹೈಂಡ್ ಎವ್ರಿ ಕಪ್ ದೆರ್ ಇಸ್ ಅ ಸ್ಟೋರಿ, ಫ್ರಮ್ ದ ಕಾಫಿ ಪ್ಲಾಂಟ್ ಟು ದ ಫಾರ್ಮರ್ ಟು ಹಾರ್ವೆಸ್ಟಿಂಗ್, ಪ್ರೊಸೆಸಿಂಗ್, ವೇಸ್ಟಿಂಗ್, ಗ್ರೈಂಡಿಂಗ್ ಆ್ಯಂಡ್ ಫೈನಲಿ ಯುವರ್ ಕಪ್. ಗ್ರ್ಯಾಬ್ ಯುವರ್ ಕಪ್, ಸಿಟ್ ಬ್ಯಾಕ್ ಆ್ಯಂಡ್ ಲೆಟ್ ಅಸ್ ಬಿಗಿನ್ ಅವರ್ ಶೋ. ಯಸ್, ಆಪ್ ಮುಜೆ ವಾಟ್ಸಪ್ ಪೇ ಮೆಸೇಜ್ ಕರ್ಕೆ ಬತಾ ದೀಜಿಯೇಗಾ ಕಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಯೋರ್ ಟುಡೇಸ್ ಮಾರ್ನಿಂಗ್, ಲೈಕ್ ಕಾಫಿ ಕೆ ಸಾಥ್ ಕ್ಯಾ ಹೋ ರಾ ಹೈ, ಹಾಲ್ ಚಾಲ್ ಪೂಛತಿ ಹೂಂ ಔರ್ ಆಪ್ ಬತಾ ದೀಜಿಯೇಗಾ. ಮುಜೆ ಪತಾ ಹೈ ಸಬ್ ಲೋಗೋ ಕೋ ಹಮಾರಾ ವಾಟ್ಸಪ್ ನಂಬರ್ ಪತಾ ಹೀ ಹೈ, ಫಿರ್ ಭೀ ಮೇ ಏಕ್ ಬಾರ್ ಬತಾ ದೂಂಗಿ, 0402323482. ಯಸ್, ಮೇ ಇಂತಜಾರ್ ಕರ್ ರಹಿ ಹೂಂ ಆಪ್ಕೆ ವಾಟ್ಸಪ್ ಮೆಸೇಜಸ್ ಕೆ ಸಾಥ್. ಔರ್ ಹಮಾರೇ ಫಸ್ಟ್ ಮೆಸೇಜ್ ಆಫ್ ದ ಡೇ ಹಮಾರೆ ಸರ್ವರ್ ಅಲಿ ಸರ್ ಮೆಸೇಜ್ ಕರ್ ಚುಕೆ ಹೈ ಗುಡ್ ಮಾರ್ನಿಂಗ್ ಮ್ಯಾಡಮ್ ಬೋಲ್ ಕೆ. ಯಸ್, ವೆರಿ ಗುಡ್ ಮಾರ್ನಿಂಗ್ ಸರ್, ಔರ್ ಮೇರಾ ಆವಾಜ್ ರೆಕಾರ್ಡ್ ಕರ್ಕೆ ಸರ್ ನೆ ಭೇಜಾ ಹೈ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಸರ್, ಸೋ ಸ್ವೀಟ್ ಆಫ್ ಯು. ಯಸ್, ಮೇ ವೇಟ್ ಕರ್ ರಹಿ ಹೂಂ ಔರ್ ಭೀ ಮೆಸೇಜಸ್ ಕೆ ಲಿಯೆ, ಔರ್ ಕಿ ಔರ್ ಭೀ ಬಹುತ್ ಸಾರಿ ಬಾತೆ ಕೆ ಲಿಯೆ. ಯಸ್, ಸುನ್ತೆ ರಹೇಗಾ. ಔರ್ ಈ ಕಾಫಿ ಬೋಲೆ ತೋ ಎಲ್ಡೆಸ್ಟ್ ಡಾಟರ್ ಯಾದ ಹೀ ಆತಿ ಹೈ, ಇಸಿಲಿಯೆ ಟೈಲರ್ಶಿಪ್ಸ್ ಆ ರೀ ಹೈ ಎಲ್ಡೆಸ್ಟ್ ಡಾಟರ್ ಸಾಂಗ್ ಕೆ ಸಾಥ್. ಸ್ಟೇ ಟ್ಯೂನ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ.

0: ಹೇ, ವೆರಿ ಹಂಗ್ರಿ, ವಾಟ್ ಸ್ಪೆಷಲ್ ಟುಡೇ?
1: ಬಿರಿಯಾನಿ, ಕಬಾಬ್ಸ್, ಹಲೀಮ್. ಬಟ್ ವೇಟ್, ದಿಸ್ ಮೋರ್.
2: ಮೋರ್ ದನ್ ಫುಡ್, ಇಟ್ಸ್ ದ ಸ್ಟೋರೀಸ್ ಬಿಹೈಂಡ್ ದ ರೆಸಿಪೀಸ್, ದ ಹಿಸ್ಟ್ರಿ ಆಫ್ ದ ಕಿಚನ್ಸ್ ಅಂಡ್ ದ ಫ್ಲೇವರ್ಸ್ ದಟ್ ಶೇಪ್ಡ್ ಅವರ್ ಸಿಟಿ.
0: ಅಂಡ್ ವೇಟ್, ಡು ವಿ ಟೇಸ್ಟ್ ಆಲ್ ದೀಸ್
1: ಆನ್ ಜಶ್ನೆ ಹೈದರಾಬಾದ್ ಎವ್ರಿ ಆಫ್ಟರ್ನೂನ್ ಅಟ್ 2:00 ಆನ್ ಎಫ್ಎಂ ರೇನ್ಬೋ 101.9.
2: ಫ್ರಮ್ ಚಾರ್ ಮಿನಾರ್ಸ್ ಇರಾನಿ ಚಾಯ್ ಟು ದ ಎವಲ್ಯೂಷನ್ ಆಫ್ ಹೈದರಾಬಾದಿ ಬಿರಿಯಾನಿ, ಇಟ್ಸ್ ಅ ಫೀಸ್ಟ್ ಫಾರ್ ಯೋರ್ ಇಯರ್ಸ್.
3: ಜಶ್ನೆ ಹೈದರಾಬಾದ್, ಸೇವರ್ ದ ಸಿಟಿ ಸೋಲ್.

ಎಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 ಎಫ್ ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆ್ಯಂಡ್ ಮೇನೆ ಬೋಲಾ ಥಾ ನ್ಯಾಷನಲ್ ಕಾಫಿ ಡೇ ಮನಾ ರಹೇ ಹೇ ಆಜ್ ಔರ್ ಯೆಸ್, ಬಹುತ್ ಸಾರಿ ಮೀಠಿ ಮೀಠಿ ಬಾತೇ ಹಮ್ನೆ ಕಾಫಿ ಕೆ ಬಾರೇ ಮೇ ಬಾತ್ ಕರಿ ಹೇ. ಔರ್ ಹಮಾರೇ ಲೈವ್ ಪ್ರೋಗ್ರಾಮ್ 1 o'clock ಟು 2 o'clock ತಕ್, 1 p.m. ಟು 2 p.m. ತಕ್ ಆಜ್ ಹೇ. ಔರ್ ಹಮ್ ಉಸ್ ಟೈಮ್ ಪೇ ಭೀ ಕಾಫಿ ಕೆ ಬಾರೇ ಮೇ ಬಹುತ್ ಸಾರಿ ಬಾತೇ ಕರೆಂಗೆ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ನೌ ಆಜ್ ಕಾ ಪ್ರೋಗ್ರಾಮ್ ಕಾ ಗ್ಲಿಮ್ಸ್ ಬತಾ ದೂಂಗಿ ಮೇ ಕಿ ಕ್ಯಾ ಕ್ಯಾ ಬಾತೇ ಕರೆಂಗೆ ಬೋಲ್ ಕೆ. ಪಹಲಾ ವರ್ಲ್ಡ್ ಕಾಫಿ ಡೇ, ವರ್ಲ್ಡ್ ಹಾರ್ಟ್ ಡೇ ಕೆ ಬಾರೇ ಮೇ ಬಾತ್ ಕರೆಂಗೆ. ಇಂಟರ್ನ್ಯಾಷನಲ್ ಡೇ ಆಫ್ ಅವೇರ್ನೆಸ್ ಆಫ್ ಫುಡ್ ಲಾಸ್ ಆ್ಯಂಡ್ ವೇಸ್ಟ್, ಆ್ಯಂಡ್ ನ್ಯಾಷನಲ್ ಕಾಫಿ ಡೇ, ನ್ಯಾಷನಲ್ ಸೈಲೆಂಟ್ ಮೂವಿ ಡೇ, ಆ್ಯಂಡ್ ಬಹುತ್ ಸಾರೆ ಬರ್ತ್ಡೇಸ್ ಹೇ ಆಜ್. ಖುಷ್ಬು ಜಿ ಕಾ ಬರ್ತ್ಡೇ, ಫ್ಲೋರಾ ಸೈನಿ, ಅಶ್ಮಿತಾ ಕರ್ನಾನಿ, ಶ್ರದ್ಧಾ ಶ್ರೀನಾಥ್, ಸಮೀರ್ ಸೋನಿ, ಮೆಹಮೂದ್, ಔರ್ ಹಮಾರೆ ಮಿಸ್ಟರ್ ಸರೋಜ್ ಹೋಮಿ ಕಪಾಡಿಯಾ ಜಿ. ಹಿ ಇಸ್ ಅ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫ್ರಮ್ 2010 ಟು 2012. ಯೆಸ್, ಸ್ಟೇ ಟ್ಯೂನ್ ಟು ಆಕಾಶವಾಣಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಚಲಿಯೆ ಏಕ್ ಸಿಂಪಲ್ ಕ್ವೆಶ್ಚನ್ ಸೆ ಶುರು ಕರ್ತೆ ಹೇ. ಆಪ್ಕೆ ಘರ್ ಮೇ ಸಬ್ಸೆ ಹಾರ್ಡ್ ವರ್ಕಿಂಗ್ ಪರ್ಸನ್ ಕೌನ್ ಹೇ? ಮೇ ಬಿ ಮದರ್, ಮೇ ಬಿ ಫಾದರ್, ಮೇ ಬಿ ಆಪ್ ಖುದ್. ಲೇಕಿನ್ ಏಕ್ ವರ್ಕರ್ ಐಸಾ ಬಿ ಹೇ ಜೋ 24 hours ಕಾಮ್ ಕರ್ತಾ ಹೇ. ನೋ ಲೀವ್, ನೋ ಸಂಡೇ, ನೋ ಫೆಸ್ಟಿವಲ್, ನೋ ಹಾಲಿಡೇಸ್, ನಥಿಂಗ್. ಎಸ್, ಔರ್ ವೋ ಹೇ ಹಮಾರಾ ದಿಲ್. ಹಾರ್ಟ್ ಕಾ ಬೇಸಿಕ್ ಕಾಮ್ ಹೇ ಬ್ಲಡ್ ಕೋ ಬಾಡಿ ಕೆ ಡಿಫ್ರೆಂಟ್ ಪಾರ್ಟ್ಸ್ ತಕ್ ಪಂಪ್ ಕರ್ನಾ. ಬ್ಲಡ್ ಆಕ್ಸಿಜನ್ ಔರ್ ನ್ಯೂಟ್ರಿಯಂಟ್ಸ್ ಕೋ ಟಿಶ್ಯೂಸ್ ತಕ್

0: FM Rainbow 101.9.
1: ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ಜೆ ವೈಷ್ಣವಿ. ಔರ್ ಹಮ್ ಬಾತ್ ಕರ್ ರಹೆ ಥೆ ವರ್ಲ್ಡ್ ಹಾರ್ಟ್ ಡೇ ಕೆ ಬಾರೆ ಮೇ. ಯೆಸ್, ವರ್ಲ್ಡ್ ಹಾರ್ಟ್ ಡೇ ಮೇ ಹಾರ್ಟ್ ಕಾ ಬಹುತ್ ಇಂಪಾರ್ಟೆನ್ಸ್ ಹೈ ಔರ್ ಹಾರ್ಟ್ ಕಾ ಇಂಪಾರ್ಟೆನ್ಸ್ ಫುಡ್ ಸೇ ಸ್ಟಾರ್ಟ್ ಹೋತಾ ಹೈ, ಫುಡ್ ಸೇ ಸ್ಟಾರ್ಟ್ ಹೋತಾ ಹೈ. ಯೆಸ್, ಇಂಡಿಯನ್ ಹೌಸ್ ಹೋಲ್ಡ್ಸ್ ಮೇ ಫುಡ್ ಸಿರ್ಫ್ ಫುಡ್ ನಹೀ ಹೋತಾ ಹೈ. ಫುಡ್ ಮೀನ್ಸ್ ಫ್ಯಾಮಿಲಿ, ಫೆಸ್ಟಿವಲ್, ಇಮೋಷನ್, ಹಾಸ್ಪಿಟಾಲಿಟಿ, ಲವ್. ಇಸಿಲಿಯೆ ಹಮ್ ಫುಡ್ ಕೋ ಎನಿಮಿ ನಹೀ ಬನಾಯೆಂಗೆ. ಯೆಸ್, ಇನ್ಸ್ಟೆಂಟ್ ಬ್ಯಾಲೆನ್ಸ್ ಕರ್ನಾ ಸೀಖೆಂಗೆ. ಅ ಸಿಂಪಲ್ ಪ್ಲೇಟ್ ಕೋ ಇಮ್ಯಾಜಿನ್ ಕೀಜಿಯೆ, ಜೆಸೆ ಕಿ ವೆಜಿಟೇಬಲ್ಸ್ ಹೈ, ಉಸ್ಮೇ ಫ್ರೂಟ್ಸ್ ಹೈ, ಹೋಲ್ ಗ್ರೇನ್ಸ್ ಹೈ, ಔರ್ ಅದರ್ ನ್ಯೂಟ್ರಿಯೆಂಟ್ ಸ್ಟೇಪಲ್ಸ್, ಸಬ್ ಪಲ್ಸಸ್ ಆ್ಯಂಡ್ ಅದರ್ ಪ್ರೋಟೀನ್ ಸೋರ್ಸಸ್. ಸಜೆಸ್ಟ್ ಕುಚ್ ಭೀ ರಖ ಲೋ, ಆಪ್ಕಿ ಮರ್ಜಿ ಪ್ರೋಟೀನ್ ಕಾ. ಯೆಸ್, ಔರ್ ಅಪ್ರೋಪ್ರಿಯೇಟ್ ಕ್ವಾಂಟಿಟೀಸ್ ಹೋನಾ ಜರೂರಿ ಹೈ. ಯೇ ಕಿ ನಹೀ ಕಿ ಪ್ಲೇಟ್ ಭರಾ ಚಾವಲ್ ಲಗಾ ಲಿಯಾ ಔರ್ ಛೋಟಿ ಸಿ ಕಟೋರಿ ಮೇ ದಾಲ್ ಲಗಾ ಲಿಯಾ, ಯೇ ತೋ ಕಾಂಪ್ಲಿಮೆಂಟ್ ನಹೀ ಕರ ರಹಾ ಹೈ. ಯೆಸ್, ಇಸಿಲಿಯೆ ವೈಸಾ ಖಾನಾ ನಹೀ ಖಾನಾ ಹೈ ಅಬ್ಸೆ. ದೆನ್ ಪ್ರೋಸೆಸ್ ಫುಡ್ಸ್ ಆರ್ ಫುಡ್ಸ್ ಹೈ ಇನ್ ಸಾಲ್ಟ್, ಸಾಲ್ಟ್ ಭರಿ ಚಿಪ್ಸ್ ಪ್ಯಾಕೆಟ್ ಖಾನಾ ಬಿ ಮನಾ ಹೈ. ಅನ್ಹೆಲ್ತಿ ಫ್ಯಾಟ್ಸ್ ಆರ್ ಆ್ಯಡೆಡ್ ಶುಗರ್ಸ್ ಕೋ ಲಿಮಿಟ್ ಕರ್ನಾ ಹಾರ್ಟ್ ಹೆಲ್ತ್ ಕೆ ಲಿಯೆ ಯೂಸ್ಫುಲ್ ಹ್ಯಾಬಿಟ್ ಹೋ ಸಕ್ತಾ ಹೈ. ಯೆಸ್, ಐಸೆ ಕಹಿ ಸಾರೇ ಡಾಕ್ಟರ್ಸ್ ನೆ ಬತಾಯಾ ಹೈ. ಔರ್ ಮಾರ್ನಿಂಗ್ ಭೀ ಹಮಾರಾ ಇಂಟರ್ವ್ಯೂ ಚಲಾ ಥಾ ನಾ ಮೇರೆ ಶೋ ಕೆ ಶೋ ಸೆ ಪಹಲೆ, ಉಸ್ ವಕ್ತ ಭೀ ಡಾಕ್ಟರ್ಸ್ ನೆ ಯಹೀಚ್ ಬೋಲಾ ಥಾ. ಯೆಸ್, ಆಪ್ ಕೆ ಪಾಸ್ ಐಸೆ ಬಹುತ್ ಸಾರಿ ಚಿಟ್ಕಾಯೆ ಹೈ ತೋ ಬತಾ ದೀಜಿಯೇಗಾ ಮುಜೆ ಹಮಾರೆ ವಾಟ್ಸಪ್ ನಂಬರ್ ಪರ್ 0402323482 ಪರ್. ಔರ್ ಆಪ್ ಕ್ಯಾ ಪಸಂದ್ ಕರ್ತೆ ಹೋ ಫುಡ್ ಮೇ ಖಾನೆ ಕೆ ಲಿಯೆ, ಅದರ್ ದೆನ್ ಸಾಲ್ಟಿ ಔರ್ ದಾಲ್ ಚಾವಲ್, ಯೇ ಸಬ್ ಕೆ ಬಜಾಯ ಕ್ಯಾ ಪಸಂದ್ ಕರ್ತೆ ಹೋ, ಯೇ ಭೀ ಮುಜೆ ಬತಾ ದೀಜಿಯೇಗಾ. ಔರ್ ಆ ರಹಾ ಹೈ ಮೇರಾ ಫೇವ್ರೇಟ್ ಗಾನಾ, ಸಾಥಿಯಾ ತೂನೆ ಕ್ಯಾ ಕಿಯಾ. ಯೆಸ್, ಸ್ಟೇ ಟ್ಯೂನ್ಡ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಯೆಸ್, ಹಮ್ ಬಾತ್ ಕರ್ ರಹೆ ಥೆ ವರ್ಲ್ಡ್ ಹಾರ್ಟ್ ಡೇ ಕೆ ಬಾರೇ ಮೇ. ಔರ್ ಏಕ್ ಹೌಸ್ ಹೋಲ್ಡ್ ವಾಲಿ ಪಾಯಿಂಟ್ ಹೈ ಸಾಲ್ಟ್. ಹಮ್ ಕಭಿ ಕಭಿ ಟೇಬಲ್ ಪರ್ ಎಕ್ಸ್ಟ್ರಾ ಸಾಲ್ಟ್ ಆ್ಯಡ್ ಕರ್ ದೇತೆ ಹೈ ವಿತೌಟ್ ಈವನ್ ಟೇಸ್ಟಿಂಗ್ ದ ಫೂಡ್. ಟೇಸ್ಟ್ ಕೆ ಲಿಯೇ ಗ್ರ್ಯಾಜುಲಿ ಲೆಸ್ ಸಾಲ್ಟ್ ಕಿ ಹ್ಯಾಬಿಟ್ ಡೆವಲಪ್ ಕಿ ಜಾ ಸಕ್ತಿ ಹೈ. ಫಾರ್ ಎಕ್ಸಾಂಪಲ್, ಸ್ಪೈಸಸ್, ಹರ್ಬ್ಸ್, ಲೆಮನ್ ಆರ್ ಅದರ್ ಫ್ಲೇವರಿಂಗ್ಸ್ ಮೆಥಡ್ಸ್ ಸೇ ಫೂಡ್ ಕೋ ಎಂಜಾಯಬಲ್ ಬನಾಯಾ ಜಾ ಸಕ್ತಾ ಹೈ. ಲೇಕಿನ್ ಪ್ಲೀಸ್, ಇಂಟರ್ನೆಟ್ ಪರ್ ಮಿಲ್ನೇ ವಾಲಿ ಲೈಕ್ ಸೋ ಕಾಲ್ಡ್ ಮಿರಾಕಲ್ ಹಾರ್ಟ್ ಡಯಟ್ಸ್ ಕೋ ಬ್ಲೈಂಡ್ಲಿ ಫಾಲೋ ಮತ್ ಕೀಜಿಯೇ. ನೋ ಸಿಂಗಲ್ ಫುಡ್ ಈಸ್ ಎ ಮ್ಯಾಜಿಕ್ ಕ್ಯೂರ್. ಹಾರ್ಟ್ ಹೆಲ್ತ್ ಈಸ್ ಆಲ್ ಅಬೌಟ್ ಆ್ಯನ್ ಓವರ್ಆಲ್ ಪ್ಯಾಟರ್ನ್. ಫಾರ್ ಎಕ್ಸಾಂಪಲ್, ಬ್ಯಾಲೆನ್ಸ್ಡ್ ಫುಡ್ ಪ್ಲಸ್ ಮೂವ್ಮೆಂಟ್ ಪ್ಲಸ್ ಹೆಲ್ತಿ ಹ್ಯಾಬಿಟ್ಸ್ ಪ್ಲಸ್ ಮೆಡಿಕಲ್ ಕೇರ್ ವೆನ್ ನೀಡೆಡ್. ಯೆಸ್, ಯೇ ತೋ ಹೈ ಜಿಂದಗಿ. ಅಚ್ಚಾ ಸಾ ಖಾನಾ ಖಾನಾ ಹೈ, ಅಚ್ಚಾ ಸಾ ಮೂವ್ಮೆಂಟ್ ಕರ್ನಾ ಹೈ, ಲೈಕ್ ಎಕ್ಸರ್ಸೈಜ್ ಕರ್ನಾ ಹೈ, ಯೋಗಾ ಕರ್ನಾ ಹೈ, ಆರ್ ಅಚ್ಚಿ ಸಿ ನೀಂದ ಸೋನಿ ಹೈ. ಯೆಸ್, ಇತ್ನಿ ಸಿ ಬಾತ್ ಪರ್ ಹಮಾರಾ ಹಾರ್ಟ್ ಖುಷ್ ಹೋ ಜಾಯೇಗಾ ಔರ್ ಹಮೇ ಭಿ ಖುಷ್ ರಖೇಗಾ. ಯೆಸ್, ಯೇ ಹೀ ಪ್ರಾಕ್ಟಿಕಲ್ ಅಪ್ರೋಚ್ ಹೈ ಇಂಟರ್ನೆಟ್ ವಾಲೇ.

0: FM Rainbow 101.9 Musically yours.
1: ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆ್ಯಂಡ್ ಈಕ್ ಮೀಠಾ ಸಾ ಮೆಸೇಜ್ ಆಯಾ ಹೇ, ಮೇ ಸುನ್ ಕೆ ಪಡ್ ಕೆ ಬತಾಉಂಗಿ ಆಪ್ಕೋ. ಕಹ ರಹೇ ಹೇ, ಅಪ್ನೆ ಸಾಯೆ ಸೇ ಭಿ ಅಶ್ಕೋಂ ಕೋ ಛುಪಾ ಕರ್ ರೋನಾ, ಜಬ್ ಭಿ ರೋನಾ ತೋ ಚಿರಾಗೋಂ ಕೋ ಬುಝಾ ಕರ್ ರೋನಾ, ಜಹಾಂ ಚೋಟ್ ಕಹಾ ವಹಾಂ ಮುಸ್ಕುರಾನಾ, ಮಗರ್ ಇಸ್ ಅದಾ ಸೇ ರೋಯೆ ಸಾರಾ ಜಮಾನಾ. ಬಿನಾ ಗಮ್ ಖುಷಿ ಕಾ ಪತಾ ಕೈಸೆ ಚಲೇಗಾ, ಬಿನಾ ರೋಯೆ ಹಸಿ ಕಾ ಮಜಾ ಕೈಸೆ ಮಿಲೇಗಾ, ವೋ ಜೋ ಭಿ ಕರ್ತಾ ಹೈ ವೋ ಹಿ ಜಾನ್ತಾ ಹೈ, ಅಗರ್ ಹಮ್ ಜಾನ್ ಗಯೆ ತೋ ಉಸೆ ಖುದಾ ಕೌನ್ ಕಹೇಗಾ. ಚಾಹ ರಹನೇ ವಾಲೆ ಮಂಜಿಲೋ ಕೋ ತಾಕತೆ ನಹೀ, ಬಂದ ಕರ್ ತಾಮ್ ಲಿಯಾ ಕರ್ತೆ ಹೈ, ಜಿನ್ಕೆ ಹಾಥೋ ಮೇ ಜೊ ವಕ್ತ ಕಿ ಕಲಮ್ ಅಪ್ನಿ ಕಿಸ್ಮತ್ ವೋ ಖುದ ಲಿಖಾ ಕರ್ತೆ ಹೈ, ಜಿಸ್ ಪಲ್ ಆಪ್ ದಿಲ್ ಸೇ ಮುಸ್ಕುರಾಓಗೆ ಅಪ್ನಿ ಹಸಿ ಮೇ ಹಮಾರಿ ಜಲಕ್ ಪಾಓಗೆ, ನಾ ಸಮಜ್ನೆ ಕೆ ಸಾಥ್ ಛೋಡ್ ದೇಂಗೆ ಹಮ್, ಪಲಟ್ ಕರ್ ದೇಖೋಗೆ ತೋ ರಾಹ ಪರ್ ಹಮೇ ಪಾಓಗೆ. ವೆರಿ ಗುಡ್ ಮಾರ್ನಿಂಗ್ ಬೋಲ್ ರೇ ಹೇ ಅಶೋಕ್ ಜಿ, ಯಾ ವೆರಿ ವೆರಿ ಗುಡ್ ಆಫ್ಟರ್ನೂನ್ ಸರ್. ಹಮಾರೆ ಸ್ಟುಡಿಯೋ ಪೇ ಟೈಮ್ 12:12 ಹೋ ರಹಾ ಹೈ. ಬಹುತ್ ಹಿ ಸುಂದರ ಸಾ ಶಾಯರಿ ಹೈ, ಬಹುತ್ ಖುಷ್ ಹೋ ಗಯಾ ಮೇರಾ ಮನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮೆಸೇಜ್. ಆ್ಯಂಡ್ ಯೆಸ್, ಹಮ್ ಅಭಿ ಸ್ಟಾರ್ಟ್ ಕರೆಂಗೆ ಹಮಾರೆ ಲೈಕ್

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ಜೆ ವೈಷ್ಣವಿ. ಯಸ್, ಹಮಾರೇ ಪಾಸ್ ಏಕ್ ಔರ್ ಖೂಬ್ಸೂರತ್ ಸಿ ಮೆಸೇಜ್ ಆಯಿ ಹೈ, ಮೈ ಪಢ್ನಾ ಚಾಹತಿ ಹೂಂ, ಆಪ್ ಸುನಿಯೇಗಾ. ನಮಸ್ತೆ ಆರ್ಜೆ ವೈಷ್ಣವಿ ಮ್ಯಾಡಮ್, ಹ್ಯಾಪಿ ಹ್ಯಾಪಿ ದಿ ಗುಡ್ ಮಾರ್ನಿಂಗ್, ಪ್ರಣಾಮ್ ಹಿಂದೂಸ್ತಾನಿ ದಿಲ್ ಸೆ ಹೈದ್ರಾಬಾದ್ ಇಕ್ಬಾಲ್. ಏಕ್ ಗಾನೆ ಕಿ ಫರ್ಮಾಯಿಶ್ ಹೈ, ಫೀಲಿಂಗ್ ಕಾ ನಾಮ್ ಪರ್ವರಿಶ್, ಗಾನೆ ಕಿ ಬೋಲ್ ಹಮ್ ಪ್ರೇಮೀ ಪ್ರೇಮ್ ಕರ್ನಾ ಜಾನೆ. ಯಸ್ ಸರ್, ಡೆಫಿನೆಟ್ಲಿ ಮೈ ಪ್ಲೇ ಕರ್ ದೂಂಗಿ. ಆ್ಯಂಡ್ ಏಕ್ ಶಾಯರಿ ಭೀ ಭೇಜಿ ಹೈ ಸರ್ ನೆ, ಇಕ್ಬಾಲ್ ಸರ್ ನೆ, ಕಹ ರಹೆ ಹೈ ಕಿ ಆಪ್ಕಾ ಆಶಿಯಾನಾ ದಿಲ್ ಮೇ ಬಸಾ ರಕಾ ಹೈ, ಆಪ್ಕಿ ಯಾದೋಂ ಕೋ ಸೀನೆ ಸೆ ಲಗಾ ರಕಾ ಹೈ, ಪತಾ ನಹೀ ಯಾದ್ ಆತೆ ಹೈ ಆಪ್ ಹಿ ಕಿ ಕ್ಯೂ, ವೆಸೆ ದೋಸ್ತ್ ತೋ ಹಮ್ನೆ ಔರೋಂ ಕೋ ಭೀ ಬನಾ ರಕಾ ಹೈ. ವಾಹ್ ಸರ್, ವಾಹ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಯಸ್, ಹಿಯರ್ಸ್ ದಿಸ್ ಯು ಆರ್ ರಿಕ್ವೆಸ್ಟೆಡ್ ಸಾಂಗ್, ಡೆಫಿನೆಟ್ಲಿ ಸುನಿಯೇಗಾ ಔರ್ ಬತಾ ದೀಜಿಯೇಗಾ ಕೈಸಾ ಲಗಾ ಆಪ್ಕೋ. ಯಸ್, ದೇರ್ ಆರ್ ಮೆನಿ ಅದರ್ messages for us, we'll yes definitely talk about that. Abhi Iqbal sir ka gana baja deti hoon, suniyega. Stay tuned to Akashwani Hyderabad 101.9 FM Rainbow with me RJ Vaishnavi.

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜಿ ವೈಷ್ಣವಿ. ಯಸ್, ಬಹುತ್ ಸಾರೆ ಮೆಸೇಜಸ್ ಮೇನೆ ಕಹಾ ಥಾ ನಾ ಅಬ್ ಔರ್ ಏಕ್ ಸ್ವೀಟ್ ಸಾ ಮೆಸೇಜ್ ಪರ್ ಮುಜೆ ದುಃಖಿ ಹೋ ರಹಾ ಹೈ. ಆಪ್ ಬಿ ಸುನ್ ಕೆ ಬೋಲಿಯೇಗಾ ಕಿ ಯೇ ದುಃಖಿ ವಾಲಾ ಮೆಸೇಜ್ ಹೈ ಯಾ ಸ್ವೀಟ್ ವಾಲಾ ಮೆಸೇಜ್. ಯಸ್, ದಿಸ್ ಮೆಸೇಜ್ ಇಸ್ ಫ್ರಮ್ ಹುಡಾ ಬಾಬಾ ನಗರ ಸೇ. ಹಾಯ್ ವೈಷ್ಣವಿ ಜಿ, ಕೈಸೆ ಹೈ ಆಪ್? ಮೈ ಬಡಿಯಾ ಹೂ ಹುಡಾ ಜಿ, ಆಪ್ ಕೈಸೆ ಹೋ? ಮುಜೆ ಲಗ್ತಾ ಹೈ ಕಿ ಆಪ್ ದುಃಖಿ ಹೈ. ಯಸ್, ಕಭಿ ತೋ ಆಯೆಂಗೆ ವೋ ಹಮಾರಿ ವಾಹೋಮ್ ಸೇ ಶರ್ಮಿಂದಾ ಹೋಕರ್, ಫಿರ್ ಹಮ್ ನಾ ಮಿಲೆಂಗೆ ಉನ್ಕೋ ದುಬಾರಾ ಜಿಂದಾ ಹೋಕರ್. ಕ್ಯಾ ಮಿಲಾ ಉನ್ಕೋ ಹಮಾರಿ ದುನಿಯಾ ಛೋಡ್ಕರ್, ಖುದ್ ಬಿ ತನ್ಹಾ ರಹ ಗೇ ಔರ್ ಹಮೇ ಬಿ ತನ್ಹಾ ಛೋಡ್ಕರ್. ವಾಹ್, ಲೈಕ್ ದೇರ್ ಆರ್ ನೋ ವರ್ಡ್ಸ್ ಫಾರ್ ದೀಸ್ ಲೈನ್ಸ್. ಮೈ ಕುಚ್ ಬಿ ಬೋಲ್ ನೀ ಪಾಉಂಗಿ ಅಭಿ ಇಸ್ ಲೈನ್ಸ್ ಕೋ, ಬಟ್ ಯಾ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಹುಡಾ. ಇಟ್ಸ್ ಓಕೆ, ಎವ್ರಿ ಒನ್ ಆರ್ ನಾಟ್ ವಿತ್ ಆರ್ ಅಸ್. ಆ್ಯಂಡ್ ಏಕ್ ಸಾಂಗ್ ಲಗಾಯೆ ನಾ ಪ್ಲೀಸ್, ಬಾತೆ ಯೇ ಕಭಿ ನಾ ತೂ ಬೋಲ್ನಾ. ಡೆಫಿನೆಟ್ಲಿ ಹುಡಾ, ಮೈ ಪ್ಲೇ ಕರ್ ದೂಂಗಿ ಬಾತೆ ಯೇ ಕಭಿ ನಾ ಬೋಲ್ನಾ. ಯಸ್, ಔರ್ ಬಿ ಕೈ ಸಾರೇ ಮೆಸೇಜಸ್ ಹೈ. ಗುಡ್ ಆಫ್ಟರ್ನೂನ್ ಮ್ಯಾಡಮ್, ಗುಡ್ ಆಫ್ಟರ್ನೂನ್ ವೈಷ್ಣವಿ, ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್ ಬೋಲ್ಕೆ. ಯಸ್, ವೆರಿ ವೆರಿ ಗುಡ್ ಆಫ್ಟರ್ನೂನ್. ಔರ್ ಹಮಾರೇ ಸ್ಟುಡಿಯೋ ಕ್ಲಾಕ್ ಮೇ ಟೈಮ್ 12:46 ಹೋ ರಹಾ ಹೈ. ಯಸ್, ಸುನ್ತೆ ರಹಿಯೇಗಾ ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜಿ ವೈಷ್ಣವಿ.

0: FM Rainbow 101.9 Musically yours.
1: ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದ್ರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆ್ಯಂಡ್ ಐ ಸೆಡ್ ದೇರ್ ಆರ್ ಮೆನಿ ಮೆನಿ ಮೆಸೇಜಸ್ ಮೀನ್ ಪಡುಂಗಿಯ ಯೆಸ್ ನಮಸ್ತೆ ಮೆಸೇಜ್ ಬೇಕ್ ಸಕ್ತಾ ಹೂ ಕ್ಯಾ ಆ ಪಡೆಂಗೆ ಜರೂರ್ ಪಡುಂಗಿ ಸರ್. ಆ್ಯಂಡ್ ಅಶ್ವಿನ್ ಫ್ರಮ್ ಕೋಟಿ ಕುಶಲ್ ಮಾರ್ಕೆಟ್, ಜಯ ಶ್ರೀ ಕೃಷ್ಣ ವೈಷ್ಣವಿ ಜಿ ಬೋಲ್ ರೇ ಹೇ, ಜಯ ಶ್ರೀ ಕೃಷ್ಣ ಅಶ್ವಿನ್ ಜಿ. ಆ್ಯಂಡ್ there are two beautiful quotes, ಬಹುತ್ ಹೀ ಬ್ಯೂಟಿಫುಲ್ ಕೋಟ್ಸ್ ಉನ್ನೆ ಭೇಜಾ ಹೈ, ಮೈ ಟ್ರೈ ಕರುಂಗಿ ಅಚ್ಚೆ ಸೇ ಪಡ್ನೆ ಕೆ ಲಿಯೆ. ಪಹಲಾ ಹೈ, ರಿಶ್ತೆ ಭೀ ಇಮಾರತ್ ಕಿ ಹೀ ತರಹ ಹೋತೆ ಹೈ, ಹಲ್ಕಿ ಫುಲ್ಕಿ ದರಾರೆ ನಜರ್ ಆಯೆ, ತೋ ಇಮಾರತ್ ತೋಡಿಯೆ ಮತ್ ಮರಮ್ಮತ್ ಕೀಜಿಯೆ. ಯೆಸ್, ಡೆಫಿನೆಟ್ಲಿ ಮರಮ್ಮತ್ ಕರ್ನಾ ಹೀ ಏಕ್ ಹೀ ಆಪ್ಷನ್ ಹೈ, ವೋ ಇಮಾರತ್ ಹೋ ಯಾ ರಿಶ್ತೆ ಹೋ. ಯೆಸ್, ದೂಸರಿ ಭೀ ಬಹುತ್ ಖೂಬ್ಸೂರತ್ ಹೈ, ಥೋಡಾ ಫನ್ನಿ ಸೈಡ್ ಭೀ ಹೈ ಇಸ್ಮೇ. ಲೈಕ್ ಕಿಸಿ ನೇ ಮುಜ್ಸೆ ಪೂಛಾ ಕಿ ದರ್ದ ಕಿ ಕೀಮತ್ ಕ್ಯಾ ಹೈ,